0: ಪ್ರಿಯತಾ ಟಾಪ್ ಸ್ಟೋರಿ.
1: ಚೀನ ಶ್ರೀಲಂಕಾ ದ್ವಿಪಾಕ್ಷಿಕ ಸಾಕಚ್ಚಾವಾಕ್. ಚೀನ ಶ್ರೀಲಂಕಾ ದ್ವಿಪಾಕ್ಷಿಕ ಸಾಕಚ್ಚಾವಾಕ್ ಪವತ್ ತಾತಿಬೆನೆಪ ಈ ಮೊದಲ ವಾತ್ಯಾಂಶೇದಿ ದಿರಟಾತರ ದ್ವಿಪಾಕ್ಷಿಕ ಸಬದತಾ ತವದೃಟ ಶಕ್ತಿ ಮತ್ ಕಿರಿಮ ಸಹ ಶ್ರೀಲಂಕಾವೇ ಆರ್ಥಿಕ ಸಂವರ್ಧನೆ ಪುಲುಲ್ ಕಿರಿಮ್ ಈ